ಅವಡಿ ತೂಕು ತೋರಣ ಅಳಪ್ಪರ ತೂಕು ತೋರಣ ತಡಾಲಡಿ ತೂಕು ತೋರಣ ಕಟ್ಟು ಕಡಂಗಾದ ಗ್ರಾಮತ್ತು ಕಾಟು ಅಡಿ